0: ಗಂಗೆ ತುಳಿದ ಗಂಗಾ ಜನಗಳು ಸಂಗೀತ ಸಾರಾಂಬುಡು ಇದು ಸಮಯಾನಿಗೆ ತಗೂ ಮಾತಲಾಡ ಗೋಪಿ ಜನ ಮನೋರಮ ಬಂಗಲೇ ತೇಲಿಗೆ ಪಾಡು ಸಮಯಾನಿಗೆ ತಗೂ ಮಾತಲಾಡು ಪರಮ ಭಕ್ತ ಭಕ್ತರು ದುರ್ಣಭಾರ ವಾರುಂಡ ಜನ್ಮ ಮರಗುಡೆ ಕಲಿಬಾಗಲು ತೀರ್ಚು ಮಾಯಲಿದೇ ಉದಂಬು ಜಮಯಾನಿಕಿ ತಗೋ ಮಾಟಲಾಡಲು ಹರೇ ಸಾಯಿ ದೇವಾ ಪತ್ತಿ ಬಾಡದೇ ಮಾಟಲಾಡು ಶ್ರೀ ವೆಂಕಟೇಶ ಸುಪ್ರಕಾಶ ಸರ್ವೋನ್ನತ ಸಜ್ಜನ ಮಾನ ತನ ಕೇತನ ಕನಕಾಂಬರ ತರಳದ ಬಕುಟ ಕುಂದರ ಹರಾಜಿದರೇ ಜನುಜುಳೇ ಕೊಗಡಗ ಸಾಗರಾಲ ಕೇಜುಟು ಮಾನ ಬಿಂಕು ಬೈನ ರಾಮಚಂದ್ರು ಸಮಯಾನಿಕೆ ತಗೋ ಮಾಟಲಾಡಲು
1: ಬಾಕೆ ಗುರು ಬಾಕೆ ಗುರು ಬಾಕೆ ಗುರು ಜೀ ಬೋಲೋ ಬಾಕೆ ಗುರು ಬಾಕೆ ಗುರು ಬಾಕೆ ಗುರು ಬಾಕೆ ಗುರು ಬಾಕೆ ಗುರು ಜೀ ಬೋಲೋ ಸತ್ಯನಾಮ ಸತ್ಯನಾಮ ಸತ್ಯನಾಮ ಜೀ ಬೋಲೋ ಸತ್ಯನಾಮ ಸತ್ಯನಾಮ ಬೋಲೋ ಸತ್ಯನಾಮ ಸತ್ಯನಾಮ ಸತ್ಯನಾಮ ಜೀ ಬೋಲೋ ಸತ್ಯನಾಮ ನಿತ್ಯ ನಿತ್ಯ ಜಪಿಯೇ ತೇರೆ ನಾಮ ಜೀ ಬೋಲೋ ನಿತ್ಯ ನಿತ್ಯ ಜಪಿಯೇ ಬೋಲೋ ನಿತ್ಯ ನಿತ್ಯ

ಬುರ ನೀ ತೆಗ ಜಟಾ ಜೂಟ ಮುನು ಚಿರ ಮುನ ಮೆರೆಯಗ ಮಾರದುಡು ತಂಬುರ ನೀತ ಜಟಾ ಜೂಟ ಮುನು ಚಿರ ಮುನ ಮೆರೆಯಗ ಮಾರದುಡು ತಂಬುರ ನೀತ ಜಟಾ ಜೂಟ ಮುನು ಚಿರ ಮುನ ಮೆರೆಯ ತ್ರಿಶೂಲಂಬುದಾತಿ ಪುದುಬರುಡು ತದಿಂ ತದಿಂ ತದಿಂ ತದಿತ ಕಯನುತು ತ್ರಿಶೂಲಂಬುದಾತಿ ಪುದುಬರುಡು ತದಿಂ ತದಿಂ ತದಿಂ ತದಿತ

ಸಣ್ಣ ಸರತಿ ಮುಖದಾಟ ಎಲುಜು ಬೇಡಿಕೊಂಡ ನನ್ನ ದಾಪ ಪ್ರೋಭು ಬಬದಮ್ಮಯ್ಯಾನಿಗೆ ತಗೋ ಮಾಟಲಾಡು. ಶ್ರೀ ವೆಂಕಟೇಶ ಸುಪ್ರಕಾಶ ಸರ್ವೋನ್ನತ ಸಜ್ಜನ ಬಾಲತನ ಚೇತನ ಕನಕಾಂಬರ ತರಳದ ಮಕುಟ ಕುಂದರ ಹರಾಜಿದ ಹರೇ ಎಲುಜುಳೆ ಹೊಗಡಗ ಸಾಗರ.

ಮೀತೆಗೆ ಜಟಾಜೂಟ ಮುನಿ ತಿರುಮುನ ಮೆರೆಯಗ ಮಾರದುದು ತಂಬುರ ಮೀತ ಜಟಾಜೂಟ ಮುನಿ ತಿರುಮುನ ಮೆರೆಯಗ ಮಾರದುದು ತಂಬುರ ಮೀತ ಜಟಾಜೂಟ ಮುನಿ ತಿರುಮುನ ಮೆರೆಯ ಪಿಶೂಲಂಬುದಾತಿ ಪುದುಬರುಡು ತದಿಂ ತದಿಂ ತದಿಂ ತದಿತಕಯನುತು ಪಿಶೂಲಂಬುದಾತಿ ಪುದುಬರುಡು ತದಿಂ ತದಿಂ ತದಿಂ ತದಿ

0: ಮಾಧವ ಹರಿ ಮಾಧವ ಹರಿ ಮಾಧವ ಗಿರಿಧಾರಿ
1: ಮಾಧವ ಹರಿ ಮಾಧವ ಹರಿ ಮಾಧವ ಗಿರಿಧಾರಿ
0: ಮಾಧವ ಹರಿ ಮಾಧವ ಹರಿ ಮಾಧವ ಗಿರಿಧಾರಿ
1: ಮಾ